0: ಮಲ್ಹಾರಿ ಮಾತೆ
1: ಮಲ್ಹಾರಿ ಮಾರ್ತೇನೆ ಹಬ್ಬ ಮಲ್ಹಾರಿ ಮಾರ್ತೇನೆ ಹಬ್ಬ ಮಲ್ಹಾರಿ ಮಾರ್ತೇನೆ ಹಬ್ಬ ಮಲ್ಹಾರಿ ಮಾರ್ತೇನೆ ಹಬ್ಬ.